0: ಟಿಕೆಟ್ ನಂಬರ್ 7. ಈಗ ತರ ಹೊರಗೆ ಹೋಯಂಗು. ಏ ಚಿತನ್ ಎದುರು ಕುಂಟಿಯಾಗಿನೇ ತರಿಗಿದ್ದೀಯ ಹೋಯಂಗಿ. ಆಗ ಹೊರಗೆ ಯಾನ್ ಇಮ್ಮ ಯಾನ್ 200,000 ನೀ ಡಡಿ ಕುಗೆ ಮೋಯಂಗಿ. ಕಸಮಾನ್ 200
1: 200,000.